0: ಇಂದಿನ ವೇಗದ ಮತ್ತು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಯುವಜನರಿಗೆ ಯೋಗ ಮತ್ತು ಧ್ಯಾನ ಅತ್ಯಂತ ಅಗತ್ಯವಾಗಿದೆ. ಯಾಕಂದ್ರೆ ಇಲ್ಲಿ ಹಲವಾರು ಕಾರಣಗಳನ್ನು ಹೇಳಬಹುದು. ಮೆಂಟಲ್ ಸ್ಟ್ರೆಸ್, ಎಕ್ಸಾಮ್ ಟೆನ್ಷನ್ಸ್, ಜಾಬ್ ಟೆನ್ಷನ್ಸ್ ಮತ್ತು ಕೆಲವೊಬ್ಬರಿಗೆ ಫ್ಯಾಮಿಲಿ ಟೆನ್ಷನ್ಸ್ ಕೂಡ ಇರಬಹುದು. ಇದಲ್ಲದೆ ಅತಿಯಾದ ಆತಂಕ, ಖಿನ್ನತೆ, ಕೋಪ, ನಕಾರಾತ್ಮಕ ಆಲೋಚನೆಗಳು, ಆರೋಗ್ಯ ಸಮಸ್ಯೆಗಳು ಇವೆಲ್ಲವುಗಳನ್ನ ಯೋಗ ಮಾಡೋದ್ರಿಂದ ನಿಯಂತ್ರಣ ಮಾಡಬಹುದು. ಇನ್ನು ಹೇಳೋದಾದರೆ ಕಂಪ್ಯೂಟರ್, ಮೊಬೈಲ್ ಬಳಕೆಯಿಂದ ಬರುವ ಬೆನ್ನು ನೋವು, ಕುತ್ತಿಗೆ ನೋವು ಯೋಗ ಮಾಡೋದ್ರಿಂದ ನಿವಾರಿಸಬಹುದು. ಇನ್ನು ಮುಂದೆ ಧ್ಯಾನ. ನಿರಂತರ ಧ್ಯಾನ ಮಾಡೋದ್ರಿಂದ ಓದಿನಲ್ಲಿ ಏಕಾಗ್ರತೆ ಹೆಚ್ಚಾಗುತ್ತದೆ. ದಿನವಿಡೀ ಮೊಬೈಲ್ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಕಳೆಯುವ ಯುವಜನರಿಗೆ ಧ್ಯಾನ ಡಿಜಿಟಲ್ ಜಗತ್ತಿನಿಂದ ಹೊರಬರಲು ಸಹಾಯ ಮಾಡುತ್ತದೆ.
1: ಹೌದು ಮೇಡಮ್, ನೀವು ಹೇಳಿದ್ದು ಸರಿಯಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಯೋಗ ಜಾಗೃತಿ ಅಭಿಯಾನದಿಂದ ಇಂದು ಯೋಗವು ಭಾರತದಾಗಷ್ಟೇ ಅಲ್ಲ, ವಿಶ್ವದಾದ್ಯಂತ ಆರೋಗ್ಯಕರ ಜೀವನ ಶೈಲಿಯ ಸಂಕೇತವಾಗಿ ಬೆಳೆದಿದೆ. ಈಗಿನ ಯುವಜನತೆಗೆ ಇರುವಂತಹ ಸ್ಟ್ರೆಸ್, ಟೆನ್ಷನ್ ಇಂದ ಅವರಿಗೆ ದೈಹಿಕ ಸಮಸ್ಯೆಗಳು ತುಂಬಾ ಜಾಸ್ತಿ ಆಗ್ತವೆ ಅಂತ. ಮೇಡಮ್, ಈಗ ಯೋಗ ಮತ್ತು ಧ್ಯಾನವು ಯುವ ಜನರಲ್ಲಿ ದೈಹಿಕ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀಳುತ್ತದೆ ಅಂತ ನೀವು ಹೇಳ್ತೀರಿ?
0: ಯೋಗ ಮತ್ತು ಧ್ಯಾನ ಯುವಜನರ ಸರ್ವತೋಮುಖ ಬೆಳವಣಿಗೆಗೆ ಅತ್ಯಂತ ಸಹಾಯಕವಾಗಿದೆ. ಸ್ನಾಯುಗಳು ಅಂದ್ರೆ ಮಸಲ್ಸ್ ಬಲಗೊಂಡು ರೋಗ ನಿರೋಧಕ

0: ಶಕ್ತಿ ವೃದ್ಧಿಸುತ್ತದೆ, ಉತ್ತಮ ಭಂಗಿ ಅಂದರೆ ಬಾಡಿ ಪೋಶ್ಚರ್ ಅನ್ನ ಸರಿಯಾಗಿ ಮಾಡ್ತದೆ, ಆಯಾಸ ಕಡಿಮೆ ಮಾಡಿ ಶಕ್ತಿಯನ್ನು ಹೆಚ್ಚಿಸ್ತದೆ, ಒತ್ತಡ ಆತಂಕ ಅಂದರೆ ಡಿಪ್ರೆಷನ್ ಕಡಿಮೆ ಮಾಡಿ ಆತ್ಮವಿಶ್ವಾಸ ಸ್ವಯಂ ನಿಯಂತ್ರಣ ಬೆಳೆಸ್ತದೆ, ಭಾವನೆಗಳನ್ನು ಸಮತೋಲನದಿಂದ ನಿರ್ವಹಿಸಲು ಸಹಾಯ ಮಾಡ್ತದೆ.
1: ಹೌದು ಮೇಡಮ್, ಯೋಗ ಕೇವಲ ವ್ಯಾಯಾಮ ಅಲ್ಲ, ಅದು ಜೀವನ ಶೈಲಿಯಾಗಬೇಕು ಇಂದಿನ ಯುವಜನತೆಗೆ. ಹಾಗೂ ಯೋಗದಿಂದ ದೇಹಕ್ಕೆ ಶಕ್ತಿ ಮಾತ್ರ ಅಲ್ಲ, ಮನಸ್ಸಿಗೆ ಶಾಂತಿ ಕೂಡ ದೊರಕುತ್ತದೆ ಅಂತ ಹೇಳ್ಬೋದು. ಯೋಗ ಮತ್ತು ಧ್ಯಾನ ಮಾಡೋದ್ರಿಂದ ಅವರ ಮಾನಸಿಕ ಆರೋಗ್ಯದ ಮೇಲೆ ಹೇಗೆ ಅದು ಪರಿಣಾಮ ಬೀಳ್ತದೆ ಅಂತ ಹೇಳಿದ್ರಿ?
0: ಧ್ಯಾನ ಮಾಡೋದ್ರಿಂದ ಅದಕ್ಕೆ ಬೆಸ್ಟ್ ರಿಸಲ್ಟ್ ಅಂತ ನಾವು ಹೇಳ್ಬೋದು. ದಿನಕ್ಕೆ ಒಂದು 5 ನಿಮಿಷ ಕುತ್ಕೊಂಡು ಮಾಡಿದ್ರು ಅದವರಿಗೆ ಅನುಕೂಲ ಆಗಬಹುದು ಫ್ಯೂಚರ್ನಲ್ಲಿ, ಇವಾಗಿನ ಸಮಯದಲ್ಲೂ ಕೂಡ.
1: ಹೌದು ಮೇಡಮ್, ಸರಿಯಾಗಿ ಹೇಳಿದ್ರಿ. ಧ್ಯಾನ ಮಾಡಬೇಕು ಅಂತ ಅಂದರೆ ಧ್ಯಾನ ಮಾಡೋದು ಅಂದರೆ ಹೇಗೆ ಮಾಡಬೇಕು? ಈಗ ಬರೀ ನಾವು ಕಣ್ಣು ಮುಚ್ಕೊಂಡು ಕೂತ್ಬಿಟ್ರೆ ಅದು ಧ್ಯಾನ ಆಗ್ತದೆಯಾ, ಅಥವಾ ಅದು ಮಾಡುವಂಥ ವಿಧಾನ ಹೇಳೋದಾದರೆ ನೀವೇನು ಹೇಳ್ತೀರಾ?
0: ಧ್ಯಾನ ಅಂತ ಹೇಳೋದಾದರೆ ಏಜ್ ಗ್ರೂಪ್ ಪ್ರಕಾರ ಬೇರೆ ಬೇರೆ ಹೇಳ್ಬೋದು. ಈಗ ಮಕ್ಕಳಿಗೆ ಒಂಥರ, ಯುವಜನರಿಗೆ ಒಂಥರ, ಅದರಲ್ಲೂ ಕೂಡ 4-5 ಥರ ಇರುತ್ತೆ. ಒಂದು ಉದಾಹರಣೆ ಹೇಳೋದಾದರೆ ಓಂಕಾರ ಮಾಡಿಯೂ ಧ್ಯಾನ ಮಾಡ್ತಾರೆ, ಕೆಲವು ಜನ ಮ್ಯೂಸಿಕ್ ಇಟ್ಕೊಂಡು ಧ್ಯಾನ ಮಾಡ್ತಾರೆ, ಕೆಲವು ಜನ ಏನು ಮಾಡ್ತಾರೆ ಅವ್ರಿಗಿಷ್ಟವಾದ ದೇವರ ಚಿತ್ರವನ್ನು ಮುಂದೆ ಇಟ್ಕೊಂಡು ಒಂದು 5 ನಿಮಿಷ ಅದನ್ನು ಕಂಟಿನ್ಯೂಸ್ ಆಗಿ ನೋಡಿಬಿಟ್ಟು ಅದನ್ನ ಕಣ್ಣು ಮುಚ್ಕೊಂಡು ಅದನ್ನೇ ಪಿಕ್ಚರ್ ಕಣ್ಣು ಮುಂದೆ ಬರೋ ಹಾಗೆ ಪ್ರಯತ್ನ ಮಾಡ್ಕೊಳ್ತಾ ಅದನ್ನು ಒಂಥರ ಧ್ಯಾನ ಮಾಡ್ತಾರೆ. ನಾವು ಅವ್ರ ಪ್ರಕಾರ ನಾವು ಮಾಡ್ಬೋದು. ಈಗ ಮಕ್ಕಳಿಗೆ ನಾವು ಸ್ಕೂಲಲ್ಲಿ ಏನು ಹೇಳ್ತೀವಿ ಅಂದರೆ ಕೂತ್ಕೊಂಡ ತಕ್ಷಣ ಮಕ್ಕಳು ಒಂದು ಕಡೆ ಕೂತ್ಕೊಳ್ಳಲ್ಲ ಯಾವಾಗಲೂ, ಅವ್ರಿಗೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ನಂಬರ್ಸ್ನ ಉಲ್ಟಾ ಕೌಂಟ್ ಮಾಡೋದಕ್ಕೆ ಹೇಳ್ತೀವಿ. 10 ಕೌಂಟ್ ಮಾಡೋದು ಇಲ್ಲ 20 ಕೌಂಟ್ ಮಾಡೋದು, ಆ ಥರ ಕೌಂಟ್ ಮಾಡಿದರೆ ಸ್ವಲ್ಪ ಅವರಿಗೆ ಏಕಾಗ್ರತೆ ಬಂದು ಸ್ವಲ್ಪ ಕೂತ್ಕೊಳ್ಳೋದು ಅಭ್ಯಾಸ ಆಗ್ತದೆ. ಈ ಥರ ಹಾಗೆ ಕೌಂಟಿಂಗ್ ಜಾಸ್ತಿ ಮಾಡ್ಕೊತ ಹೋಗೋದು. ಫಸ್ಟ್ ಡೇ ಯಾರಿಗಾದ್ರೂ ಕಾನ್ಸಂಟ್ರೇಷನ್ ಬರಲ್ಲ ಕೂತ್ಕೊಂಡ ತಕ್ಷಣ, ಮಾಡ್ತಾ ಫಸ್ಟ್ ಡೇ 5 ಮಿನಿಟ್ಸು ಅಥವಾ ಹಾಗೆ ಟೈಮ್ ಬಳಸ್ಕೊತ ಹೋದರೆ ಅವರಿಗೆ ಅದು ಅಭ್ಯಾಸ ಆಗಿ ಅವರು ಒಂದು ಇದು ಕಾಣಲಿಕ್ಕೆ ಇರ್ತದೆ.
1: ನಾವು ಧ್ಯಾನ ಮಾಡ್ತಿರ್ಬೇಕಾದ್ರೆ ಕಣ್ಣನ್ನೇನೋ ಮುಚ್ಚಿರ್ತೀವಿ ಅಥವಾ ಒಂದು ಸಂಗೀತವನ್ನೇನೋ ಕೇಳ್ತಿರ್ತೀವಿ, ಅಂದ್ರೂ ನಮ್ಮ ತಲೆಯಲ್ಲಿ ಒಂದು 108 ಆಲೋಚನೆಗಳು ಬರ್ತಿರ್ತವೆ. ಅದನ್ನ ತಡೆಗಟ್ಟಲಿಕ್ಕೆ ನಾವು ಏನು ಮಾಡಬಹುದು ಅಂತ, ಆ ವಿಚಾರಗಳನ್ನ ನಾವು ಹೇಗೆ ಮಿತಗೊಳಿಸಬಹುದು ಅಂತ.
0: ಫಸ್ಟ್ ಹೇಳೋದಂದ್ರೆ ಮಕ್ಕಳಿಗೆ ಹೇಳದ್ನಲ್ಲ ರಿವರ್ಸ್ ಕೌಂಟಿಂಗ್ ಅಂತ, ಅದನ್ನ ದೊಡ್ಡವರು ಫಾಲೋ ಮಾಡಬಹುದು ಕೂತ್ಕೊಂಡು. ಯಾವಾಗೇ ಆಗಲಿ ಹುಟ್ಟಿದ ತಕ್ಷಣ ನಡೆಯಲ್ಲ, ಸ್ವಲ್ಪ ಸ್ವಲ್ಪ ಅಭ್ಯಾಸ ಮಾಡ್ಕೊಳ್ತಾ ಹೋದ್ರೆ ಅದು ಬರುತ್ತೆ. ಕೂತ್ಕೊಂಡು ಫಸ್ಟ್ ನಾವು ಅವ್ರು ಯಾವ ಥರ ಕಂಫರ್ಟ್ ಆಗಿರ್ತಾರೋ ಆ ಪೊಸಿಷನಲ್ಲಿ ಕೂತ್ಕೊಂಡು, ಈ ಪದ್ಮಾಸನ ಕೂಡ್ತಾರೆ, ಕೆಲವು ಜನ ನಾರ್ಮಲ್ ಸುಖಾಸನಲ್ಲೂ ಕೂಡ್ತಾರೆ, ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಬಿಟ್ಟು ಫಸ್ಟ್ ನಾವು ನಮ್ಮ ಬ್ರೀತಿಂಗ್ ಮೇಲೆ ಕಾನ್ಸಂಟ್ರೇಷನ್ ಇಟ್ಟುಕೊಂಡು ಅದನ್ನು ಕಂಟ್ರೋಲ್ ಮಾಡ್ಕೊತಾ ಹೋಗಿ ಅದೇ ಥರ ನಮ್ಮ ಟೈಮಿಂಗ್ ಬೆಳೆಸ್ಕೊತ ಹೋದ್ರೆ ಅದು ನಮಗೆ ಸಾಧ್ಯ ಆಗ್ತದೆ. ನಾವು ಅದರಲ್ಲಿ
1: ಸರಿಯಾಗಿ ಹೇಳಿದ್ರಿ, ನಮ್ದು ಏಕಾಗ್ರತೆ ನಮ್ಮ ಉಸಿರಾಟದ ಮೇಲೆ ಇರಬೇಕು ಅಂತ ತುಂಬಾ ಸರಿಯಾಗಿ ಹೇಳಿದ್ರಿ. ಹಾಗೆ ಮೇಡಮ್, ಈಗಿನ ಯುವ ಜನತೆಯಲ್ಲಿ ಅವರಿಗೆ ಕಾನ್ಸಂಟ್ರೇಷನ್ ಕಡಿಮೆ ಇದೆ ಅಂತ ಹೇಳ್ತಾರೆ, ಲಘು ಅವರು ವಿಚಾರಗಳನ್ನ ನೆನಪಾರಿ ಹೋಗ್ತಾರೆ, ಓದಿದ್ದು ನಮ್ಗೆ ನೆನಪಿರೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಯುವ ಜನರಲ್ಲಿ ಏಕಾಗ್ರತೆ ಮತ್ತು ನೆನಪಿನ ಶಕ್ತಿ ಹೆಚ್ಚಿಸಲಿಕ್ಕೆ ಯಾವ ಯೋಗಾಸನಗಳು ಮತ್ತು ಧ್ಯಾನ ಸಹಕಾರಿ ಅಂತ ನಿಮ್ಗೆ ಅನಿಸ್ತದೆ?
0: ಇಲ್ಲಿ ಉದಾಹರಣೆಗೆ ಹೇಳ್ಬೇಕಂದ್ರೆ ತಾಡಾಸನ, ವೃಕ್ಷಾಸನ, ಪದ್ಮಾಸನ, ಸೂರ್ಯ ನಮಸ್ಕಾರ. ತಾಡಾಸನ ಅಂತಂದ್ರೆ ತಾಡಾಸನ ನಿಂತ್ಕೊಂಡು ಮಾಡೋದಿರುತ್ತೆ, ಅದರಿಂದ ಬಾಡಿ ಪೋಶ್ಚರ್ ಕರೆಕ್ಟ್ ಆಗಿ ಬಂದ್ಬಿಟ್ಟು ಅದು ಒಂಥರ ಬ್ಯಾಲೆನ್ಸಿಂಗ್, ಅದರಿಂದನೂ ಅವರಿಗೆ ನೆನಪಿನ ಶಕ್ತಿ ಕಾನ್ಸಂಟ್ರೇಷನ್ ಪವರ್ ಜಾಸ್ತಿ ಬರುತ್ತೆ. ವೃಕ್ಷಾಸನ ನೀವು ನೋಡಿರ್ಬೋದು, ಹಳೆ ಕಾಲದಲ್ಲಿ ಋಷಿಗಳು ಒಂದ್ ಕಾಲಲ್ಲಿ ನಿಂತ್ಕೊಂಡು ತಪಸ್ ಮಾಡ್ತಾ ಇದ್ರಲ್ಲ, ಆತರ ಅದು ವೃಕ್ಷಾಸನ ಪೋಸ್. ಆ ವೃಕ್ಷಾಸನದಲ್ಲಿ ನಿಂತು ಮಾಡೋದ್ರಿಂದ ಬ್ಯಾಲೆನ್ಸಿಂಗ್ ಅಂಬುದು ಅವ್ರು ಕಂಟ್ರೋಲ್ ಏನ್ ಮಾಡ್ತಾರಲ್ಲ, ಅದರಿಂದ ಅವ್ರಿಗೆ ಏಕಾಗ್ರತೆ ಅನ್ನೋದು ಜಾಸ್ತಿ ಆಗ್ತದೆ. ಆ ಕಾನ್ಸಂಟ್ರೇಷನ್ ಇಟ್ಟು ಇಟ್ಟು ನೆನಪಿನ ಶಕ್ತಿ ಕೂಡ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತದೆ. ಇನ್ನು ಪದ್ಮಾಸನ ಮಾಡೋದ್ರಿಂದ ನಮ್ಮ ಬಾಡಿಯಲ್ಲಿರೋ ಚಕ್ರಗಳು ಆಕ್ಟಿವ್ ಆಗಿಬಿಟ್ಟು ಅದರಲ್ಲಿಂದನೂ ಕಾನ್ಸಂಟ್ರೇಷನ್ ಪವರ್ ಬರುತ್ತೆ ಅವರಿಗೆ. ಸೂರ್ಯ ನಮಸ್ಕಾರ ಮಾಡಿದ್ರೆ 12 ಕಲಿತು ಒಂದು ಸೂರ್ಯ ನಮಸ್ಕಾರ ರೌಂಡ್ ಆಗುತ್ತೆ. ಅದು 12 ಮೇಲೆ ಉಸಿರಿನ ಮೇಲೆ ನಾವು ಫೋಕಸ್ ಇಟ್ಟು ಆಸನಗಳನ್ನ ಮಾಡ್ತಾ ಇರ್ತೀವಲ್ಲ, ಅದರಲ್ಲಿಂದ ಅವ್ರಿಗೆ ಕೂಡ ಏಕಾಗ್ರತೆ ಎಂಬುದು ಸಹಾಯ ಮಾಡ್ತದೆ ಅಂತ ಹೇಳ್ಬೋದು.
1: ಒಂದು ಯೋಗಾಸನದಿಂದ ಹಲವು ಬೆನಿಫಿಟ್ಸ್ ಇವೆ ಅಂತ ಹೇಳ್ಬೋದು. ಶ್ರೋತೃಗಳೇ, ಈ ಸಂದರ್ಶನವನ್ನ ಮತ್ತೆ ಮುಂದುವರಿಸೋಣ. ಮೇಡಮ್, ನೀವು ಯೋಗ ಬಿಟ್ಟು ಏನು ಹವ್ಯಾಸಗಳು ನಿಮ್ದು?
0: ಹಾಡು ಹಾಡೋದು ತುಂಬಾ ಇಷ್ಟ, ಹಾಡುಗಳನ್ನು ಕೇಳೋದು ತುಂಬಾ ಇಷ್ಟ, ಅದಲ್ಲದೆ ಚಿತ್ರ ಬಿಡಿಸೋದು, ರಂಗೋಲಿ ಹಾಕೋದು ಇದೆಲ್ಲ ತುಂಬಾ ಇಷ್ಟ ನನಗೆ.
1: ಅಂದ್ರೆ ಹಾಡು ಹಾಡ್ತೀರಾ?
0: ಹಾಡ್ತೀನಿ
1: ಖಂಡಿತ. ಹಾಗಾದ್ರೆ ನೀವು ಈಗ ಯಾವ ಹಾಡನ್ನ ಕೇಳಲಿಕ್ಕೆ ಇಷ್ಟಪಡ್ತೀರಾ ನಮ್ಮ ಈ ಆಕಾಶವಾಣಿ ಕೇಂದ್ರದಲ್ಲಿ?
0: ಚಿಕ್ಕಂದಿಂದಲೂ ಭೀಮಸೇನ್ ಜೋಶಿ ಅವರ ಹಾಡಂದ್ರೆ ತುಂಬಾ ಇಷ್ಟ. ಅವರು ಹಾಡಿದ್ದು ಕಂಗಳಿದೆ ಅತ್ತಕೋ ಕಾವೇರಿ ರಂಗನ, ಆ ಹಾಡು ತುಂಬಾ ಇಷ್ಟ.
1: ಒಳ್ಳೆಯ ಆಯ್ಕೆ ನಿಮ್ದು ಹಾಡಿನಲ್ಲಿ. ಹಾಗಾದ್ರೆ ಬನ್ನಿ ಕೇಳೋಣ ಭೀಮಸೇನ್ ಜೋಶಿ ಅವರು ಹಾಡಿದ ಕಂಗಳಿದ್ಯಾತ

0: ಮೇಡಮ್ ಮತ್ತೆ ಇದಮ್ಮ ಮಾತುಕತೆಯನ್ನ ಮುಂದುವರಿಸೋಣ. ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಾ, ಯೋಗ ಮತ್ತು ಧ್ಯಾನ ನೆಮ್ಮದಿಯ ಜೀವನಕ್ಕೆ ಆಧಾರ ಅಂತ. ಈಗಿನ ಶಾಲೆ ಮತ್ತು ಕಾಲೇಜುಗಳಲ್ಲಿ ಯೋಗ ಶಿಕ್ಷಣ ಉತ್ತೇಜಿಸುವುದು ಎಷ್ಟು ಅಗತ್ಯ ಅಂತ ನಿಮಗನಿಸ್ತದೆ? ನೀವು ಒಬ್ಬ ಯೋಗ ಶಿಕ್ಷಕರಾಗಿ ಈಗಿನ ಜೀವನ ಶೈಲಿಯನ್ನ ನೋಡೋದಾಗಿ ಶಾಲೆ ಮತ್ತು ಕಾಲೇಜುಗಳಲ್ಲಿ ಏಕೆ ಯೋಗಕ್ಕೆ ನಾವು ಪ್ರಾಮುಖ್ಯತೆಯನ್ನು ಕೊಡಬೇಕು ಅಂತ ಹೇಳೋದಾದ್ರೆ?
1: ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇದು ಶಾಲಾ ಕಾಲೇಜುಗಳಲ್ಲಿ ಯೋಗ ಶಿಕ್ಷಣ ಉತ್ತೇಜಿಸೋದು ಅಗತ್ಯ, ತುಂಬಾ ಅಗತ್ಯ. ಯಾಕಂತಂದ್ರೆ ಕೆಲವೊಂದು ಶಾಲೆಗಳಲ್ಲಿ ಮಕ್ಕಳಕ್ಕೆ ಆಡೋದಕ್ಕೆ ಗ್ರೌಂಡೇ ಇರೋದಿಲ್ಲ. ಕಾಲೇಜುಗಳಲ್ಲಿ ಮಕ್ಕಳು ಬೆಳಗ್ಗೆ ಹೋದವರು ಸಂಜೆವರೆಗೂ ಕಂಟಿನ್ಯೂಸ್ ಆಗಿ ಕೂತ್ಕೊಂಡು ಪಾಠ ಕೇಳ್ತಾನೆ ಇರ್ತಾರೆ. ಅಂಥ ಮಕ್ಕಳಿಗೆ ಫಿಸಿಕಲ್ ಆಕ್ಟಿವಿಟಿಯೇ ಇರೋದಿಲ್ಲ. ಯೋಗ ಶಿಕ್ಷಣವನ್ನು ಉತ್ತೇಜಿಸೋದ್ರಿಂದ ಫಿಸಿಕಲಿ ಮೆಂಟಲಿ ಸ್ಟ್ರೆಸ್ ಜಾಸ್ತಿ ಆಗದಂಗೆ ಮತ್ತು ಆರೋಗ್ಯ ಸಮಸ್ಯೆ ಬರದಂಗೆ ಮಕ್ಕಳಿಗೆ ಉಪಯೋಗ ಆಗ್ತದೆ ಅಂತ ನಾನು ಹೇಳ್ತೀನಿ. ಮತ್ತು ಯೋಗ ಮಾಡೋದ್ರಿಂದ ವಿದ್ಯಾರ್ಥಿಗಳಿಗೆ ದೈಹಿಕ ಮಾನಸಿಕ ಸಾಮಾಜಿಕ ಬೆಳವಣಿಗೆ ಸಹಕಾರಿಯಾಗ್ತದೆ. ಏಕಾಗ್ರತೆ ಆತ್ಮವಿಶ್ವಾಸ ಮತ್ತು ಶಿಸ್ತು ಹೆಚ್ಚಿಸುವುದರ ಜೊತೆಗೆ ಒತ್ತಡ ಆತಂಕ ಕಡಿಮೆ ಮಾಡುತ್ತದೆ. ಯೋಗ ಅಭ್ಯಾಸ ಆರೋಗ್ಯಕರ ಜೀವನ ಶೈಲಿಯನ್ನು ಬೆಳೆಸಿ ಉತ್ತಮ ವ್ಯಕ್ತಿತ್ವ ಉತ್ತಮ ನಾಗರಿಕರನ್ನು ರೂಪಿಸಲು ಸಹಾಯ ಮಾಡುತ್ತದೆ.
0: ಆರೋಗ್ಯಕರ ಜೀವನದ ಗುಟ್ಟು ಧ್ಯಾನದಲ್ಲಿದೆ ಅಂತ, ಯೋಗದಲ್ಲಿದೆ ಅಂತ. ಯೋಗಾಭ್ಯಾಸ ಒತ್ತಡವನ್ನ ಕಡಿಮೆ ಮಾಡುತ್ತದೆ, ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. ಯೋಗ ಅದು ನಮ್ಮ ಭಾರತದ ಒಂದು ಪರಂಪರೆ. ಯೋಗ ಧ್ಯಾನ ಹುಟ್ಟಿದೆ ಭಾರತದಲ್ಲಿ. ಹಾಗಾಗಿ ಈಗಿನ ಯುವ ಜನತೆಗೆ ಅದರ ವಿಷಯದ ಬಗ್ಗೆ ಇನ್ನೂ ಹೆಚ್ಚು ತಿಳಿಬೇಕು, ಅದರ ಜಾಗೃತಿ ಮೂಡಬೇಕು ಅಂತ ಹೇಳ್ಬೋದು. ಈಗಿನ ಜೀವನ ಶೈಲಿಯನ್ನು ನೋಡೋದಾದರೆ, ಈಗಿನ ಯುವಕ ಯುವತಿಯರನ್ನು ನೋಡೋದಾದರೆ, ಅವರಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂದರೆ ಹಾರ್ಮೋನಲ್ ಸಮಸ್ಯೆಗಳು ತುಂಬ ಜಾಸ್ತಿ ಆಗ್ತಾ ಇವೆ. ಹಾಗಾಗಿ ಆ ಹಾರ್ಮೋನಲ್ ಸಮಸ್ಯೆಗಳನ್ನು ಕಡಿಮೆ ಮಾಡಲಿಕ್ಕೆ ಯೋಗ ಮತ್ತು ಧ್ಯಾನ ಎಷ್ಟು ಸಹಕಾರಿಯಾಗಿದೆ ಅಂತ ನಿಮ್ಗನಿಸ್ತದೆ?
1: ಸತತವಾಗಿ ಗಂಟೆಗಟ್ಟಲು ಕುಳಿತುಕೊಂಡು ಕೆಲಸ ಮಾಡುವ ಯುವಕ ಯುವತಿಯರಲ್ಲಿ ಸಾಕಷ್ಟು ಆರೋಗ್ಯ ಸಮಸ್ಯೆಗಳನ್ನು ನಾವು ನೋಡ್ತಾ ಇದ್ದೇವೆ. ಅದರಲ್ಲಿಯೂ ಯುವತಿಯರಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಬಗ್ಗೆ ತುಂಬಾನೇ ಕೇಳ್ತಾ ಇದ್ದೇವೆ. ಋತುಚಕ್ರದ ಸಮಸ್ಯೆ, PCOD ಸಮಸ್ಯೆ, ಬೊಜ್ಜು ಸಮಸ್ಯೆ, ಬೆನ್ನು ನೋವು ಹಾಗೂ ಥೈರಾಯ್ಡ್ ಸಮಸ್ಯೆ, ಇನ್ನು ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಈ ಸಮಸ್ಯೆಗಳನ್ನು ನಾವು ಯೋಗಾಭ್ಯಾಸದಿಂದ ಮತ್ತು ಪ್ರಾಣಾಯಾಮದಿಂದ ಗುಣಪಡಿಸಿಕೊಳ್ಬಹುದು. ಉದಾಹರಣೆಗೆ ಋತುಚಕ್ರದ ಸಮಸ್ಯೆಗೆ ಧನುರಾಸನ, ಬದ್ಧಕೋಣಾಸನ ಮತ್ತು ಭುಜಂಗಾಸನ, ಈ ಆಸನಗಳನ್ನು ಪ್ರತಿದಿನ ಅಭ್ಯಾಸ ಮಾಡೋದರಿಂದ ಋತುಚಕ್ರ PCOD ಸಮಸ್ಯೆ ಕಡಿಮೆ ಮಾಡ್ಕೋಬಹುದು. ಥೈರಾಯ್ಡ್ ಸಮಸ್ಯೆ, ಇದನ್ನು ಪ್ರಾಣಾಯಾಮದಿಂದ, ಬೊಜ್ಜು ಸಮಸ್ಯೆ ಸೂರ್ಯ ನಮಸ್ಕಾರದಿಂದ, ಬೆನ್ನು ನೋವು ಭುಜಂಗಾಸನದಿಂದ ಹೀಗೆ ನಿರಂತರ ಅಭ್ಯಾಸ ಮಾಡೋದ್ರಿಂದ ಗುಣಪಡಿಸಿಕೊಳ್ಬಹುದು. ಇದರ ಜೊತೆಗೆ ಆರೋಗ್ಯಕರ ಆಹಾರ ಸೇವನೆ ಕೂಡ ಇಂಪಾರ್ಟೆಂಟ್. ಆರೋಗ್ಯಕರ ಆಹಾರ ಸೇವನೆಯಿಂದ ನಮ್ಮ ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳು ದೊರೆಯುತ್ತವೆ. ಹಣ್ಣುಗಳು, ತರಕಾರಿಗಳು, ಧಾನ್ಯಗಳು, ಬೇಳೆಕಾಳುಗಳು, ಹಾಲಿನಂತಹ ಪೌಷ್ಟಿಕ ಆಹಾರವನ್ನು ಸೇವಿಸಬೇಕು. ಜಂಕ್ ಫುಡ್, ಎಣ್ಣೆ, ಸ್ವೀಟ್ಸ್ ಮಿತವಾಗಿ ಸೇವಿಸಿದ್ರೆ ಅವರಿಗೆ ಸ್ವಲ್ಪ ಅನುಕೂಲವಾಗಬಹುದು.
0: ಹೌದು, ತುಂಬಾ ಚೆನ್ನಾಗಿ ಹೇಳಿದ್ರಿ. ಮೋದಿಯವರ ಒಂದು ಅಭಿಯಾನದಂತೆ ಯೋಗ ಸೇಹಿ ಹೋಗ, ಯೋಗವನ್ನು ನಾವು ಪ್ರಾರಂಭ ಮಾಡಬೇಕು, ಅದರಿಂದ ಸಮಸ್ಯೆ ಪರಿಹಾರ ಆಗ್ತದೆ. ಆದ್ರೆ ಅದನ್ನ ನಾವು ಕಂಟಿನ್ಯೂಸ್ ಆಗಿ ಅದನ್ನ ಮಾಡ್ತಿರ್ಬೇಕು, ಅದಕ್ಕೆ ನಾವು ಸ್ಟಾಪ್ ಮಾಡಬಾರ್ದು, ಅದನ್ನ ನಿಲ್ಲಿಸಬಾರ್ದು. ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರ, ನಾವು ಯೋಗವನ್ನು ಪ್ರಾರಂಭ ಮಾಡಿದ್ರೆ ಅದು ನಮ್ಮ ಜೀವನ ಕೊನೆ ತನನು ನಾವು ಅದನ್ನ ಅಭ್ಯಾಸ ಮಾಡಬೇಕು. ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಯುವ ಜನರು ಸಾಮಾನ್ಯವಾಗಿ ಮಾಡುವ ತಪ್ಪುಗಳು ಯಾವುವು ಯಾವುವು ಅಂತ ನಿಮಗೆ ಅನಿಸ್ತದೆ, ಹಾಗೂ ಯೋಗಾಭ್ಯಾಸದಿಂದ ಅದನ್ನು ಹೇಗೆ ತಪ್ಪಿಸಬಹುದು ಅಂತ?
1: ಈಗಿನ ಯುವ ಪೀಳಿಗೆಗೆ ಎಲ್ಲವೂ ಕ್ಷಣದಲ್ಲೇ ಫಲಿತ ಬರಬೇಕು ಅಂದರೆ ಅವರಿಗೆ ತಾಳ್ಮೆ ಕಡಿಮೆ. ಅವರು ಏನು ಮಾಡಿದರೂ ಅವ್ರಿಗೆ ಇನ್ಸ್ಟೆಂಟ್ ರಿಸಲ್ಟ್ ಬರೋದನ್ನು ನೋಡ್ತಾರೆ ವಿನಃ ಆ ಇನ್ಸ್ಟೆಂಟ್ ರಿಸಲ್ಟ್ನಿಂದ ಬರೋದು ದೇಹದ ಮೇಲೆ ಎಷ್ಟು ಪರಿಣಾಮ ಆಗುತ್ತೆ ಅಂತ ಆಲೋಚನೆ ಮಾಡಲ್ಲ. ಇಲ್ಲಿ ಪರಿಣಾಮಗಳಂದರೆ

ಅವಯವಗಳ ಮೇಲೆ ಪ್ರಭಾವ ಆಗ್ತದೆ. ಮುಂದೆ ವಯಸ್ಸಾಗ್ತಾ ಹೋದಂಗೆ ದೇಹದ ಸಾಮರ್ಥ್ಯ ಕಡಿಮೆ ಆಗ್ತದೆ, ಚಿಕ್ಕ ವಯಸ್ಸಿನಲ್ಲಿ ಏಜ್ ಆಗಿ ಕಾಣಿಸ್ತಾರೆ. ಇದೆಲ್ಲ ಯೋಗಾಭ್ಯಾಸ ಮಾಡೋದರಿಂದ ಆರೋಗ್ಯ ಸಮಸ್ಯೆ ಬರೋದಿಲ್ಲ, ಈ ರೀತಿಯ ಆರೋಗ್ಯ ಸಮಸ್ಯೆಗಳು ಬರೋದಿಲ್ಲ. ಇನ್ನು ಕೆಲವು ಜನ ಸೋಷಿಯಲ್ ಮೀಡಿಯಾ ನೋಡಿ ಯೋಗಾಭ್ಯಾಸ ಮಾಡ್ತಾರೆ, ಆಗಲಿ ಅವರು ಕರೆಕ್ಟಾಗಿ ಮಾಡ್ತಾ ಇದ್ದಾರೋ ಅವರಿಗೆ ಗೊತ್ತಾಗಲ್ಲ. ಯಾವುದೇ ಆಗಲಿ ಅವರು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಯೋಗ ಟ್ರೈನರ್ ಮುಂದೆ ಹೋಗಿ ಅವ್ರು ಸ್ಟಾರ್ಟ್ ಮಾಡಬೇಕು. ನೀವು ಕರೆಕ್ಟಾಗಿ ಆ ಆಸನ ಮಾಡ್ತಾ ಇದ್ದೀರಾ ಇಲ್ಲ ಅಂಬೋದು ಅವ್ರಿಗೆ

0: ಬೇಕು ಅಂತ ಅಂದ್ಕೊಂಡ್ರೆ ಯೋಗ ಟ್ರೈನರ್ ಮುಂದೆ ಹೋಗಿ ಅವ್ರು ಸ್ಟಾರ್ಟ್ ಮಾಡಬೇಕು. ನೀವು ಕರೆಕ್ಟಾಗಿ ಆ ಆಸನ ಮಾಡ್ತಾ ಇದ್ದೀರಾ ಇಲ್ಲ ಅಂಬೋದು ಅವ್ರಿಗೆ ಅರ್ಥ ಆಗಲ್ಲ. ಸೆಲ್ಫ್ ಮಾಡಿದ್ರೆ ಇನ್ನೊಬ್ರ ಮುಂದೆ ಎದುರುಗಡೆ ಟ್ರೈನರ್ ಮುಂದೆ ಮಾಡಿದ್ರೆ ಅವ್ರಿಗೆ ಅದು ಗೊತ್ತಾಗ್ತದೆ. ಹಾಗಾಗಿ ಅವ್ರು ಮಾಡಬೇಕು ಅಂತ ಅಂದ್ಕೊಂಡ್ರೆ ಟ್ರೈನರ್ ಹತ್ರನೇ ಹೋಗಿ ಕಲಿಯೋದು ಬೆಸ್ಟ್ ನಾನು ಹೇಳೋ ಪ್ರಕಾರ, ನನ್ನ ಸಲಹೆ. ಸ್ಟಾರ್ಟಿಂಗ್ ಮಾಡೋದ್ರಿಂದ ಕೆಲವೊಬ್ರು ಏನು ಮಾಡ್ತಾರೆ, ಒಂದೇ ದಿವಸನೇ ಸ್ಟಾರ್ಟಿಂಗ್ ಫಸ್ಟ್ ಡೇನೇ ಕಾಲನ್ನು ಸ್ಟ್ರೆಚ್ ಮಾಡಿಬಿಟ್ಟು ಫುಲ್ ಆಗಿ ನಾನು ಮಾಡಬಹುದು, ನನ್ನ ಕೆಪಾಸಿಟಿ ಇದೆ ಅಂತಂದು ಹೇಳಿ ಜಾಸ್ತಿಯಾಗಿ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಅವ್ರಿಗೆ ಬಾಡಿ ಪೇನ್ಸ್ ಬಂದ್ಬಿಟ್ಟು ಯೋಗಾದಿಂದ ನನಗೆ ಹಿಂಗಾಯ್ತು ಅಂತ ಆಮೇಲೆ ಅದನ್ನು ಹೇಳೋ ಥರ ಜನ ಇದ್ದಾರೆ.
1: ಮಲ್ಕೊಂಡ್ಬಿಡ್ತಾರೆ.
0: ಹಾಂ, ಮಲ್ಕೊಂಡ್ಬಿಡ್ತಾರೆ, ಸುಸ್ತಾಗಿ ಮಲ್ಕೊಂಡ್ಬಿಡ್ತಾರೆ. ಆ ಥರ ಮಾಡಲಾರ್ದಂಗೆ ಯೋಗ ಹೇಗಂದರೆ ಎಷ್ಟು ನಿಧಾನ ಮಾಡ್ತಾರೆ ಅಷ್ಟು ಬೆಸ್ಟ್ ರಿಸಲ್ಟ್. ನಮ್ಮ ಉಸಿರನ್ನು ಕಂಟ್ರೋಲ್ನಲ್ಲಿ ಇಟ್ಕೊಂಡು ನಾವು ಎಷ್ಟು ನಿಧಾನವಾಗಿ ಅಭ್ಯಾಸ ಮಾಡ್ತೀವಿ ಅಂತಂದರೆ ಅಷ್ಟು ನಮಗೆ ಬೆಸ್ಟ್ ರಿಸಲ್ಟ್ ಅನ್ನು ಕೊಡುತ್ತೆ. ಯೋಗ ಕೊಡೋದು ನಿಧಾನವಾಗಿ ರಿಸಲ್ಟ್ ಬರುತ್ತೆ, ಆಗಲಿ ಅದು ಲೈಫ್ ಲಾಂಗ್ ಇರುತ್ತೆ ರಿಸಲ್ಟ್.
1: ಶಾಶ್ವತ
0: ಶಾಶ್ವತ ಯಾವುದೂ ಪ್ರಾಬ್ಲಮ್ ಆಗಲ್ಲ ಯೋಗಲಿಂದ, ಆ ಥರ ಆಗ್ತದೆ.
1: ಹೌದು, ತುಂಬಾ ಚೆನ್ನಾಗಿ ಹೇಳಿದ್ರಿ. ಯಾರಾದ್ರೂ ಒಬ್ರು ನಮ್ಮನ್ನ ನೋಡ್ತಿದ್ದಾರೆ ಅಂದ್ರೆ, ಅಥವಾ ಯೋಗ ಬಲ್ಲವರು ಗೊತ್ತಿದ್ದಾರೆ ಅಂದ್ರೆ, ಯೋಗ ಕೋಚ್ ಇದ್ದಾರೆ ಅಂದ್ರೆ, ಅವ್ರ ಮುಂದೆ ನಾವು ಮಾಡಿದ್ರೆ ಹೌದು ಇದು ಸರಿಯಾಗಿ ಮಾಡಬೇಕು ಅಂತ ನಮಗೆ ಆ ಪ್ರಜ್ಞೆ ಬರ್ತದೆ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಹಾಗೆ ಮೇಡಮ್, ಯುವ ಜನರಿಗೆ ಯೋಗ ಮತ್ತು ಧ್ಯಾನದ ಕುರಿತು ನೀವು ಏನು ಸಂದೇಶವನ್ನ ಕೊಡಬೇಕು ಅಂತ ಇಚ್ಛೆ ಪಡ್ತೀರಿ?
0: ಇಂದಿನ ಡಿಜಿಟಲ್ ಯುಗದ ಯುವ ಜನತೆಗೆ ಯೋಗ ಮತ್ತು ಧ್ಯಾನ ಕೇವಲ ಒಂದು ಹಳೆಯ ಸಂಪ್ರದಾಯವಲ್ಲ, ಬದಲಿಗೆ ಒತ್ತಡದ ಜೀವನವನ್ನು ನಿಭಾಯಿಸಲು ಸಿಗುವ ಅತ್ಯಂತ ಶಕ್ತಿಶಾಲಿ ಅಸ್ತ್ರವಾಗಿದೆ. ಸ್ವಲ್ಪ ಸಮಯ ಮಾಡಿಕೊಂಡು ಅಂದರೆ ಕೇವಲ 15 ನಿಮಿಷ ಸಾಕು, 5 ನಿಮಿಷ ವಾಮಪ್ ಮತ್ತು ಸೂರ್ಯ ನಮಸ್ಕಾರ, 5 ನಿಮಿಷ ಪ್ರಾಣಾಯಾಮ, 5 ನಿಮಿಷ ಮೆಡಿಟೇಷನ್, ಇಷ್ಟನ್ನು ನಿರಂತರವಾಗಿ ಅಭ್ಯಾಸ ಮಾಡಿದರೆ ಸಾಕು. ಒಟ್ಟಾರೆಯಾಗಿ ಯೋಗ ಮತ್ತು ಧ್ಯಾನ ಯುವಜನರಲ್ಲಿ ಭಾವನಾತ್ಮಕ ಸಮತೋಲನವನ್ನು ಕಾಯ್ದುಕೊಂಡು ಅದ್ಭುತ ಆತ್ಮವಿಶ್ವಾಸದೊಂದಿಗೆ ಯಶಸ್ಸಿನತ್ತ ಮುನ್ನಡೆಯಲು ಸಹಾಯ ಮಾಡುತ್ತದೆ.
1: ಹೌದು, ತುಂಬಾ ಸರಿಯಾಗಿ ಹೇಳಿದ್ರಿ. ಅಂದ್ರೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಒಂದು ಅರ್ಧ ತಾಸು
0: ಇಲ್ಲ 15 ನಿಮಿಷ ಆದ್ರೂ ಸಾಕು ನಿಮಗೆ.
1: 15 ನಿಮಿಷ ಆದ್ರೂ ನಾವು ಯೋಗಕ್ಕೆ ಮೀಸಲಿಟ್ರೆ ಅದು ನಮಗೆ ಜೀವನ ಪರ್ಯಂತ ಉಪಯೋಗ ಆಗ್ತದೆ ಅಂತ ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಯೋಗದಿಂದ ಆರೋಗ್ಯ, ಧ್ಯಾನದಿಂದ ನೆಮ್ಮದಿ ಸಿಗ್ತದೆ, ಮನಸ್ಸಿಗೆ ಶಾಂತಿ ಸಿಗ್ತದೆ, ದೇಹದ ಆರೋಗ್ಯ ಹೆಚ್ಚಿಸ್ತದೆ ಅಂತ ಹೇಳಿದ್ರಿ ಮೇಡಮ್. ಇಲ್ಲಿಯವರೆಗೆ ನಮ್ಮ ಆಕಾಶವಾಣಿ ಹೈದರಾಬಾದ್ ಕಸ್ತೂರಿ ಬಾನುಲಿ ಕೇಂದ್ರಕ್ಕೆ ಬಂದು ಯೋಗ ಮತ್ತು ಧ್ಯಾನದ ಪ್ರಯೋಜನಗಳು, ಯುವಜನತೆಗೆ ಆಗುವಂತಹ ಪ್ರಯೋಜನಗಳ ಮೇಲೆ ತುಂಬಾ ಚೆನ್ನಾಗಿ ಮಾತನಾಡಿದ್ರಿ. ಆಕಾಶವಾಣಿ ಹೈದರಾಬಾದ್ ಕಸ್ತೂರಿ ಬಾನುಲಿ ಕೇಂದ್ರಕ್ಕೆ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು ಮೇಡಮ್.
0: ಕಾರ್ಯಕ್ರಮವನ್ನು ಕೇಳ್ತಿರುವ ಎಲ್ಲ ಆತ್ಮೀಯ ಶ್ರೋತೃಗಳಿಗೆ ಮತ್ತು ಆಕಾಶವಾಣಿಯ ಅಧಿಕಾರಿ ವರ್ಗದವರಿಗೆ, ಸಿಬ್ಬಂದಿಗಳಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು.
1: ಧನ್ಯವಾದ.
2: ಶ್ರೋತೃಗಳೇ, ಇದುವರೆಗೆ ಯೋಗ ಮತ್ತು ಧ್ಯಾನದ ಪ್ರಯೋಜನಗಳು ಕುರಿತು ಯೋಗ ಶಿಕ್ಷಕಿಯಾದ ಶ್ರೀಮತಿ ವಾಣೇಶ್ರೀ ಜೋಶಿ ಅವರೊಂದಿಗೆ ವಿಶೇಷ ಸಂದರ್ಶನ ಪ್ರಸಾರಗೊಂಡಿತ್ತು. ಸಂದರ್ಶನವನ್ನು ನಡೆಸಿಕೊಟ್ಟವರು ರತ್ನ ಅಳ್ಚಕ್. ಈ ಕಾರ್ಯಕ್ರಮ ಆಕಾಶವಾಣಿ ಹೈದರಾಬಾದ್ ಕಸ್ತೂರಿ ಬಾನುಲಿ ಕೇಂದ್ರದ ಕೊಡುಗೆ. ಇಲ್ಲಿಗೆ ಇಂದಿನ ನಮ್ಮ ಕಸ್ತೂರಿಯ ಮಧ್ಯಾಹ್ನದ ಸಂಚಿಕೆ ಮುಗಿಯುತ್ತದೆ. ಮತ್ತೆ ನಮ್ಮ ನಿಮ್ಮ ಭೇಟಿ ಬರಲಿರುವ ಮಂಗಳವಾರದಂದು ಇದೇ ಸಮಯಕ್ಕೆ ಇದೇ ಮೀಟರ್ಗಳ ಮೇಲೆ ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ನಿಮ್ಮೊಂದಿಗೆ ಇರುತ್ತೇವೆ. ಅಲ್ಲಿಯವರೆಗೆ ನಿಮ್ಮ ಕೃತಿಗಳಿಗೆ ಅಪ್ಪಣೆ ನೀಡಿ. ನಮಸ್ಕಾರ.